0: ಬಟು ವಿಸಿ ಪಾಕಟ ಅಧಿಕ ಸಂಖ್ಯಾವಿಗೆ ಸಂಬಂಧಿತ ಜಾತ್ಯಂತರ ಮುಲ್ತನ್ಗೆ ಜಾಯಗತ್ ವಿಜಯ
1: ನೊತರಯ್ಯೇ ಪೆರಳೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪ್ರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪ್ರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪ್ರಿ ಟ್ಯಾಗ್ ಸುಪ್ರಿ ಮೋಟರ್ ದಿನನ ಲೋಕುಮ ಸುಪ್ರಿ ಟ್ಯಾಗ್ ಇದನ್ನೇ ಕಮ್ಮ ನೊತರಯ್ಯ NLB ಮೆಗಾ ಪವರ್ ಒಬ್ಬ ಅದಮ್ಮ ಮಿಲದೀಕ
2: ಲಖಾಂಡ ರೇಡಿಯೋ ITN

0: ದಶಮಪಹ ಅನೂತು ನಾಯ್ ದಶಮಹತ ಲಖಂಡ ರೇಡಿಯೋ ITN ಸಭೆ ಶ್ರೀಲಂಕೆಯ ಹಂಡ
1: 11 ವಿನಾಡಿ ಕಾಯಿ
2: ವಿಲಾವ ಒಬ್ಬ ವೇತ ಗಿನ ಆವಿ
3: ಲೊತರಯ್ಯೆ ಪೆರಲಿಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಗದ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಗದ ಸುಪಿರಿ ಮೋಟರ್ ತ್ಯಾಗ NLB

ದೇಕಾಯಿ ವಿನಾಡಿದ ಹತರಾಯಿ ವಿಲಾವ ಗಿದ್ರದೀಮ ಸೌಖ್ಯಾರಕ್ಷಿತವ ಪೊಲ್ತಿ ನಿಷ್ಪಾದನೆ ಕರಗನ್ನ ಹೊಂದಮ ಬಿಸಂದು ಮಕ್ಕು ಆಡತೀನು ಇದಮೈ ಡೋಮಾ ಹೋಮ್ ಆಯಿಲ್ ಮೇಕ ವೆಲಂದ ಪುಳಿಯಾತಿ ಪೊಲ್ತಿಲ್ ವೆನುವಟ ಗಿದ್ರದೀದಿ ಪಹಸು ವೆನ್ನ ಅವಂ ಪೊಲ್ತಿಲ್ ಇತಾಮ ಇಕ್ಮನಿಂಗ್ ಒಬೆ ಅತಿಮ್ಮ ಹತಾಗನ್ನ ಪುಳುವಂ ದ್ಯಾಕ್ತಮೈ ಮೇಕ ದೆಂಗ್ ಸಿಂಗಲ್ ಫೇಸ್ ವಿದ್ಯುಳಿಯ ಮಗಿನ್ ಕ್ರಿಯಾಕರಣ ಧಾರಿತಾವ ಪ್ಯಾಟ ಬೋತಲ್ಲಿ ಕದ್ದಿಕತ್ತದ ಪ್ರಮಾಣ ಪೊಲ್ತಿಲ್ ಪಮ್ಮನಕ್ ನೆವೇ ರಟಕಾಜು ಸೂರ್ಯಕಾಂತ್ ವಟ್ಟಕ್ಕ ಅಂಬ ಕೊಹೊಂಬ ಎಡರುವಾದ ಆಹಾರ ಸಂದ ಬೆಹೇತ್ ವರ್ಗ ಹೋ ಭಾವಿತಾವನ್ನ ಬಹುತಿಲ್ ವರ್ಗ ಸಂದ ಮೇಕೆ ನಿಷ್ಪಾದನೆ ಕರಗನ್ನ ಪುಳುವನ್ ಇತಿ ಸಂಪೂರ್ಣ ಯಂತ್ರೇಮ ಸುದು ಯಾಕಡ ನಿಮಾವಕಿನ್ ಯುತು ಬೆವಿನ್ ಗೆವಿಯಮ ಅವಮ ಅತರ ತಿಲ್ ವರ್ಗ ಸಮ ಕಹಿತಕರ ಲೋಹಮೇ ದ್ರವ್ಯ ಮುಸುವೀಮಕಿನ್ ತೊರೈ ಅವಸ್ಥೆಗಟ ಪಾಸೆ ಅಪಿ ದಿನ ಮೇಲೆ ಬಗ್ಗೆ ಹಾಗೆ ನಿನ್ನೆ ಅದೇನಕ್ಕೂ ಲಸನ ಸಿಂಧು ಕೀಲ ದಾಲತೀನೋ ಮನು ತಮ ಇಹೇಮ ಮೆಸೇಜ್ ದಾಲತೀನಿ ಮನು ಹೇಮ ಕೀಲ ಕೂಡ ಅಪಿಟ ಉತುರನ್ನ ವಾಹಿನವ ಎಲ್ಲರೂ ಕೊಹಮದ ಸರಚಂದ್ರ ಡಯಸ್ ಗಲೆ ಕಡೆ ರೈಗಮ ಇಂದ ಮೆಸೇಜ್ ದಾಲಹಲದಿನೋ ಅಪಿಟ ಅದು ಉತುರಾಣೆ ನದಿ ಉನಾಡ ಈ ಗಾಂಟಂ ವಾಹಿನೋ ಒಗುಲಂಡ್ ಕೊಹಮದ ಕೀಲ ದಾನೆ ಲಂಕಾವೆ ಬಹು ಪ್ರದೇಶ ವಲ್ಟ ಸಮಹರಟ ವಾಹಿನ ನತಿ ಈಗ ಒಗುಲು ತಮ ಕೇನೋ ನತ್ತಂ ಅಪಿ ಪ್ರೋತಿ ಪ್ರಕಾಶಿ ಅಹಲ ಬಲನ್ನ ಓನಿ ಸುಬುರು ವಿಧಿಯ ಪಿಲಿಯಾಂದ ಎಂಎಲ್ಎ ಗಾಮಂಟಗೆ ಸಿಂಧುಕಡೆ ಎಗತು ಕರಗಾನ ಲಲಿತ್ ಸರ್ ಸಿಸಿರಸ್ ಮಧು ಕುಮಾರಿಯಕ್ಕ ಗೀತಾಕ್ಕ ತಿಲಿನ ಲಕ್ಮಾಲಿ ಪ್ರಸಾದ್ ರಮಣಿ ವರುಣ ರುಕ್ಷಾಣಿ ಶ್ರೇಯಾಣಿ ವಾಸನ ಜಯಂತಿ ರೋಷನಿ ಸಿರಿ ರಕ್ಷಾ ಸಹ ಮೆಷಿನ್ ಅಂಶೆ ಸಿಸಿರಯ್ಯ ತೆಗೆದು ಕರಗಾನಿಕಿಲ್ಲ ಅನುಷ್ಕ ಪಿಲಿಯಾಂದಲ್ಲಿಂದಲೇ ಮೆಸೇಜ್ ಗದ್ದಾ ಅನುಷ್ಕ ಕೀನೋ ಮೆಹಮ ರೈಟ್ ಲೋಕೇಟ ಹೊಂದ ಮಿನಿಸೆಕು ಲೆಸ ಮಾ ಪೆನ್ಮಿಯಮಟ ಗನ್ನ ಉತ್ಸಾಹ ವಡ ಅವಂಕ ಪಿರಿಸಿದು ಸ್ಥಿತಿ ತಮಾಕಲ ಗುಣ ನುವನ ವಡವಾ ಗೆಡಿಯಮಟ ಉತ್ಸಾಹ ಕರಾನಿಕಿಲ್ಲ ತಮಂಗೆ ಅತ್ತುಳೆ ಕ್ವಾಲಿಟೀಸ್ ಹದಾ ಗನ್ನ ಕಿಲ ಗಿಯಾನ್ ಎತ್ತುಕೊಟ ಏಮ ನಿಗಮ್ ಎಲಿಯರ ಪೇನವ ಗೀಲ ನಮಗೆ ಒಯ್ ಕಿಯನ್ನೆ ಏಮನಿ ಹಂಕಿವ ಹರಿನಿ ರೈಟ್ ಈಟ ಪಾಸ್ಸೆ ಸೆನೆಹಸ ಪಿರುನು ಸಂಧ್ಯಾವಕ್ ಸುದು ಪುತೆ ಕಿಲ ಚಾಮಿಟ ವೆನ್ನತಿ ಕಿಯನ್ನತ್ತೆ ಪುದು ಪಾಟ ಪ್ರಶ್ನೆ ಅತ್ತಿಯ ಆದ್ರೆ ಈ ತವಮ ಲಖಂಡ ಹೆಲಿಯಗುಡ ಮಿಯನ ಲೋಕ ವಿನೀತಾ ಇರಾಂಗಣಿ ಅಮ್ಮ ತಮ ಏಮ ಕಿಯನ್ ಲಸನ ಸಿಂಧುವ ಕೋಣೆ ಕಿಲ ತೀರು ಗಮೇ ನಮ ಕಿಯನ್ ಗಿಲ ಮಗೆ ಬುಡ ಹಕ್ಕ ಪೆಟ್ಲೋಣ ಹರಿ ಸುಬದಾವ ಲಕ್ಷಾಮಿ ಅಪಿಟ ಸಿಂಧು ದೆನ್ ಈ ಜಿ ಅನುರು ಪುಸ್ಸೆಲ್ಲಾವ ಬಿ ಜಿ ಜನಪದೇ ನಂಗೆ ಪುಸ್ಸೆಲ್ಲಾವ ಇಂದಲ ಚಾಮಿಟಿ ಒಬ್ಬ ಮೆಸೇಜ್ ಕೊನ್ನ ಲೋಬನೆ ತೂ ಮಂಕಿ ರೈಟ್ ಒಯಾಗ ಹಿಡಿಯದ್ ದೆನ್ ದನ್ನವನೆ ಅವಸ ಹತರ ವಿನಗಂಗ್ ಇನ್ನಿ ಮಮ ಹರಿ ವಾಡ ತೀರ್ನ ಮೆಸೇಜ್ ಗೆ ಅದ್ದಿಯನ್ನ ಬಿಂದು ಹತೈ ಬಿಂದು ಐ ತುನೈ ಅನು ತುನೈ ಪಹಾಯ್ ಅನು ತುನೈ ಹತಟ

0: ದೋರ ಗಂಗೆ ತಲು ನಹಿನಿಲ್ಲ
1: ಸಮ ಅನುಗ್ರಹಾಯ
2: ದೊರೆಯೇ ಪೆರಳೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪ್ರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯ ಪವರ್ ಸುಪ್ರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪ್ರಿ ಟ್ಯಾಗ್ ಸುಪ್ರಿ ರಿಮೋಟ್ ರತ್ಯ NLB

ಸಮಯ ಸೂತ್ರ ದೇಶನಾಭ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ವಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರ ಸನ್ನೆಯೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವ ತಲೇಮ ಬುದ್ಧ ಜ್ಞಾಚತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜಾಯನಾ ಕಿರಿನ್ನೇ ಸಮ್ಯಕ್ ದೃಷ್ಟಿಕ ದಿವಿ ದೇವತಾಂ ವಾಂಸೇಲಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿನಿ ಎದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿತ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೀನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನೆತೆಯ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯ ಸ್ವಕೀಯ ಅತ್ಯಂತ ಗೌರವ